0: ಬನ್ನಿ.
1: ಕಳಾಂಗುತ ತಿಗಿನ ತಕತೋಂ ತೋಮ್ಮನಿ,
0: ಕಳಾಂಗುತ ತಿಗಿನ ತಕತೋಂ ತೋಮ್ಮನಿ.
1: ದುಲ ಪರ ಬುಲ್ಲೋಡ ದುಮ್ಮ ದುಲ ಪರ ಬುಲ್ಲೋಡ ಚಿಲಿಪಿ ಕಳ್ಳ ತೋಸಿ ಕಾಲು ಗೊಟ್ಟೆ ಮಲಪರ